ಶ್ರೀರಂಗಭಟ್ಟರಿತಿ ಸತ್ಕವಿ ಸಂಪ್ರಣೀತಂ ಸಂಕೀರ್ತನೇನ ಸಕಲಾರ್ಥ ಫಲ ಪ್ರಸಿದ್ಧಂ.

ಕಡಿನಿ ಗುಡಿನಿ ನಿಂಗೆ ವಾಳನ್ನು ಬದಾರು ನಿಲ್ಲದಿಯಾಲಿ ಬಡಿತ ಪೂಜೆ ದೆಯ್ಯೋ